ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧಿರ್ಕೃತ ಧ